0: ಕರೆದು ಜನ್ಮ ಮರಣಗಳಿಗೆ ಕರೆದು ಜನ್ಮ ಮರಣಗಳಿಗೆ ತಾರಕರ ಚರಣಗಳಿಗೆ ತಾರಕರ ಚರಣಗಳಿಗೆ ಜೀವಾಂತಃಕರಣಗಳಿಗೆ ನೀಡಿತು ಸುಪ್ರೀತ ನೀಡಿತು ಸುಪ್ರೀತ. ಅವ್ರ ಆಖರಿ ದೋಲನ್ ಹೇ ಪ್ರೇಮ ಬೀಜ ಮೂಲ ನನಗೆ ಪ್ರೇಮ ಬೀಜ ಮೂಲ ನನಗೆ ಪ್ರೇಮ ಬೀಜ ಫಲದ ಗೊನೆಗೆ ಪ್ರೇಮ ಬೀಜ ಫಲದ ಗೊನೆಗೆ. ತೋ ಬಚ್ಚೋ ಗಾನಾ ತೋ ಲಿಖ ಲಿಯಾ ಹೇ ನಾ ತೋ ಇಸ್ಕ ಧುನ್ ತೋ ಮಾಲೂಮ್ ಹೋನಾ ಹೇ ನಾ. ಅರೆ ರೇ ದೇಖೋ ದೇಖೋ ಭಯ್ಯಾ ರವೀಂದ್ರ ಯಾವಗಲ್ ಜಿ ತಬಲಾ ಉಠಾ ಕೆ ಆ ರಹೇ ಹೇ ಔರ್ ದೀದಿ ಭೀ ಆ ಗಯಿ. ಅಚ್ಛಾ ಶಾಂತಾ ಜೈ ತೀರ್ಥಾ ದೀದಿ ಆ ಗಯಿ ಹೇ ವೋ ಆಪ್ ಲೋಗೋ ಕೋ ಧುನ್ ಬತಾತಿ ಹೇ. ತೋ ಬಚ್ಚೋ ಆಪ್ ಸೀಖತೇ ಹೇ ನಾ.
1: ಅಚ್ಛಾ ಬಚ್ಚೋ ನಮಸ್ಕಾರ. ಅಚ್ಛಾ ಗಾನಾ ಸಬ್ ಲಿಖ ಲೇ ಆಪ್ನೆ? ವಾ ವಾ. ಅಬ್ ಇಸ್ಕಿ ಧುನ್ ಬತಾತಿ ಹೂ ಮೇ. ये खेमटा ताल में बंधा हुआ है. अब धुन सुन लीजिए. मैं पहली बार गाती हूँ, बाद में आप सब गाना है. हाँ बच्चों, गाने से पहले हमको थोड़ी सी आलाप करना है. आलाप जैसे वो ताली बजाते हैं.

0: ಬೀಳ್ತಾ ಆಹ್ರಿಮೆ ಈ ಪ್ರೇಮ ಬೀಜ ಫಲದ ಗೊನೆಗೆ ಕದಿ ಆಪ್ನೆ ಪ್ರೇಮ ಬೀಜ ಫಲದ ಗೊನೆಗೆ ಹೋಗಯ ಇಸ್ಕೆ ಬಾದ್ ಓ ಸ್ಥಾಯಿ ಹೈ ಸ್ಥಾಯಿ ಪೂರಾ ಚಾರ್ ಲೈನ್ ಕಹಕೆ ಬಾದ್ ಮೇ ತಾಯ ತವರು ಮನೆಗೆ ಇಸ್ಕೋ ಕಹನೆಗೆ ಬಾದ್ ಫಿರ್ ಲಾ ಲಾ ಲಾ ಕಹನಾ ಐಸೆ ಕಹತೆ ತಾಲಿ ಬಜಾತೆ ಬಜಾತೆ ಬಜಾತೆ ಖುಷಿ ಸೆ ಗಾನಾ ಹೈ
1: ಅಚ್ಚಾ ಬಚ್ಚೋ ಧುನಾ ಕೆ ಆಪ್ಕೋ ಅಬ್ ಇಸ್ಕೋ ತಾಲ್ ಮೇ ಗಾಯೆಂಗೆ ಪಹಲೆ ಸೆ ಪೂರಾ ರೆಡಿ